ನರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನ್ನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನ ನಾತತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಹೇಳತೋ ರಾಧಾ ಸಖೀಲ ಕಸ ಕಸ ಕಸ ಕಸ.

ಉಸ್ತಾದ ಅಮೀರ್ ಹುಸೇನ್ ಹಸ ತಿರುಗ ತಿಕ್ಕ ಟಕ ತಗದೆನ್ ನಗ ತಿಟ್ಟಿ ಥೆತ್ ಧಟಿ ಧಟಿ ಧಗೆನ್ ಧಾ ತಿನ್ ತಿರುಗ ತಿಕ್ಕ ಥೆತ್ ತದ ಹಾಗೆನ ಧಾ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ತಿರುಗ ತಿಕ್ಕ ಟಕ ತಗದೆನ್ ನಗ ತಿಟ್ಟಿ ಥೆತ್ ಧಡಿ ಧಡಿ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ತಿರುಗ ಧಿಕ್ಕ ಟಕ ತಗದೆನ್ ನಗ ತಿಟ್ಟಿ ಥೆತ್ ಧಡಿ ಧಡಿ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ಧಗೆನ ಧಾ ತಿನ್ ತಿರುಗ ತಿಕ್ಕ ತಿರುಗ ತಿಕ್ಕ ಧಾ ತದ ಹಾಗೆನ ಧಾ ತಿರುಗ ತಿಕ್ಕ ಧಗೆನ